ಖಂಗ್ಜತೆ ನನ್ನಾಯ್ದಿ ಕರಿಸು ಕರೀನ ನಂಗ ಪೆನ್ಬಿಗನಿ ಲವ್ಯು ತರಾಮ್ನ ನನಾಯ್ಬು ಕಚ್ಚರಿ ನನಾಗಿ ಮಪೋಕಸೇ.

0: ಮೊಯ್ ಬಾಬುಂ, ನಂಗು ಮಫಂ ಕದಾಯ್ದ ಲೈಬಗೆ ಸಿದ ಲೈ ಸಿದ ಸುಮ್ ತೌರಿ ಹಾಯ್ಬ ಪಾವ್ದಸು ಪಿರಕ್ತಬಸಿಬು ನನಾಯ್ ನೋಪಿಬು ವಾರೌ ಬಿರಬರ ಮಪುರೋಯ್ಬನ ಥೌ ಸಾಬಿದ್ರಬ ಹಾಯ್ಬದ ಒಯ್ರೆ ನನಾಯ್ ನೋಪಿದಿ ಸೆಂಗ್ಲೌ ಸಕ್ತಮ ಉರಕ್ತಬ ಕುಮೋನ್ ಕುಮ್ಜಾ ಮಸಿಂಗ್ ಯಾಮ್ ಲಗ್ಲೆ ನವಾ ನ ಪಾವ್ತಾನಿಂಗ್ಬನ ಲಂಗ್ತಕ್ ನರೆ ನನಾಯ್ದಿ ಪಂಗನ್ ಚೊನ್ಬಿ ನೋಪಿಗೆ ಮಪು ಒಯ್ಕಿಬನ ಖೊಂಗುನ್ ಲಿಜರಕ್ಬ ಸುಂಗಮ್ಜದೆದು ಇಬುಮೊ ನಂಗ್ನ ಸಿನ ಬಿರಂಬನ ಜಾಸಿಂಗ್ ತೋಲಬಿ ನನಾಯ್ ನೋಪಿನ ಮಪ್ಪ ಯಾವ್ದ ಯೋಗ್ಸರಕ್ ನಸಿದಿ ಮಯು ಮಕೈ ಪಾಲೆ ನಸಾ ನಮೌ ಸಿಂಗಿ ಕೊಮೈ ಸಿಪು ಇಂದ್ರವ್ರತೆ ಇಬುಮೊ
1: ಇಮಾ ಹಕ್ಸಾಂಗಂ ಬಿದಬ್ರ
0: ಇಬಿಮಾ ಇಮಾ ಕರಿಸು ತೌದಿ
1: ಇಮಾ ಇಮಾಗಿ ನುಂಗಾಯ್ತವ ಊರಗ ನಮೌ ಪೊಥಾ ಪಂ ಖಂಗ್ದಿ ನಮೌದಿ ಇಕುಬುಕೆ ಸಕ್ಸು ಖಂಗ್ಜೆದಿ ಇಕುಬುಕೆ ಪಾವ್ಸಿಬು ಕರಿ ಮತ್ತೆ ಹೆಕ್ ತಾಕಿದ್ರಬ್ರ ಇಮಾ
0: ಇಮಾವ ತೊಂಬಿ ತಾಯಿ ಹಾಯ್ದುನಿ ತಾರಿಬ ಪಾವ್ದು ಅಸುಂಬರ ಅರಾಲ್ಬರ ಹಾಯ್ಬು ಖಂಗ್ದಿ ಇಮಾ ತಾರಿಬ ಪಾವ್ಸಿಂದು ಇಮಾದದಿ ಮಂಗಾವು ಬನ್ನೆ
1: ಇಮಾ ಪಾವ್ದು ನಮೌಕ್ಸು ಯಾಮ್ನ ತಾನಿಂಗಿ ನಮೌದಸು ಖಿತಂಗ್ ತಂಬಿಯು ಇಮಾ
0: ಇಮಾಸು ಅವಾಂಗ್ ಲೈಕಾಯಿಗೆ ತಾದ ಮೈ ಪಾಕ್ ಸಾವ್ನ ತಂಬದೈ ತಾಬನಿ ಸಹಿ ಖರಗಿ ಮಮಾಂಗ್ದ ಖಾರವು ಹೈಬ ಸೆಂಗಿ ಖುಂದುದ ನಕು ಇಬುಂಗು ಖೋಯ್ಗ ಥೆಂಗ್ನರಮಿ ಹಾಯ್ ಮಫಂದುದ ನೋಂಗ್ಮನಿ ನಿಲೈಮಿನ್ನೈ ಅದುದಗಿ ತಾದದಿ ಯುಮ್ದ ಥೋಕ್ತಬ ಯಾದಬ ಮ ಲೈಬದಗಿ ಅದುಮ್ ಥೋರಲು ನಕುಬು ಖೋಯ್ದಿ ಖಾರವು ಖುಲೇನ್ ಥಾದೋಗ್ತು ನ ಸಲ್ಲನಿ ಹಾಯ್ನ ಹೋಗಿ ಹಾಯ್ನ ತಮ್ಮೆ ನಕುಬೋಗ್ತು ಸಹಿ ದುಗೆ ನಿಂಗೊಂದ್ ಸಾಕು ಬಂದಂಗ್ ನನ್ನ ಯುಮ್ ಥೋರಕನಿ ಹಾಯ್ ಹೋಗಿ ಹಾಯ್ ಅದುಬು ಅದುಬು ಸಾಕು ಬ ಕಯ ಹೋ ಕರೆ ಹೆಂಗಸಿ ಭಾವ ಬಲಾತ್ರಿ ಬಸಿನಿ ಮಸಿದನಿ ನನ್ನ ಹೆಂಗಿ ತಮೋಯ್ ಕಾಯ್ರಿ ಬಸಿ ಹಾಲಕ್ ಮಂದ್ರ ಬದುದತಿ ಪೊಲೀಸ್ ತಸು ತಾಕ್ತು ನ ಪಾವ್ ಪೀರೆ ಪಾವ್ಸಿಯ ಕೈಯಾದ ಸುಪೋಂಕರ ಬನಿ ಅದು ಮರಿ ಮಖೋಂಗ ಮತ್ತ ಕಂಗ್ರಿ ಬಸಿನಿ ನೀರೆ
1: ಮಾಂಗದಗಿ ಅಕೋಯಿ ಇಕುಬು ಸದೆ ಕಲಕ್ಲಬದಿ ನುಂಗಾಯ್ಕರನಿ ದಕೋ ಇಮಾ ಇಮಾ ಅಕೋಯಿ ಇತೈಲೈ
0: ಇಬು ಸೌಬಾ ನಂಗು ಕದಾಯ್ ಕದಾಯ್ ಯೌರುರಬ ಕನ ಕನ ಉನುರಬ ಹಾಯು ನೈ ಮದ ಪೌತಮೊ
2: ಕರಿಂ ತೋ ವಾಬಿರುರನು ಇಮಾ ಪೌ ಫಂಗಿ ಇಮಾ
0: ಕರಿ ಕರಿ ಹೈಬ ನ ಪಾಲೈ ರೆ ಹೈಬ
2: ಅಕೋಯಿ ಪಪುಂಗ್ ದೋ
0: ಕರಿ ದಲೈ ಹೈಗೆ
2: ಅಥು ಮತಮ ದ ಥೋಲಾನಿ ಇಮಾ ಕರಿಂ ತೋ ವಾಬಿರುರನು ಮಿ
0: ನ ಪಪುಂಗ್ ಬುಕರಿ ಲಮ ದಲೈ ಹೈಗೆ ಬಾ
2: ಅಮುಕ್ ತ ತತವಿಯು ಸಿ ಅಮುಕ್ ತ ತತವಿಯು ನಸಾನೆ ಪುನ ಮಂ ತ ತಮಜಗೆ ಇಮಾ ಆ ಅಕೋಯಿ ಲೈ ಕೈಗೆ ಪ್ರಧಾನ ಮಾ ಮ ಸೌಬುದೋ ಮಂಗೊಂದ ಪುಲಿಸ್ ನ ಪೌ ಪಿರಿ ಹೈದನ ಐಂಗೊಂದ ತಮಲ ಪನಿ ಇಮಾ ಅಕೋಯಿ ಪಪುಂಗ್ ದೋ ಖಾರೋ ಹೈಬ ಖುಲ್ದು ತಗೆ ಮಥಂ ಮಥಂ ಸುಮ್ ಸಂಗ್ಸಿನ್ ಕಿದನ ಮ್ಯಾನ್ಮಾರ್ ಬೋರ್ಡರ್ ಲಾಂಚಲ್ಲೂರು ಬಜಾನಿ ಇಮಾ ಅದು ಮ್ಯಾನ್ಮಾರ್ ಆರ್ಮಿನ ಭಾರ ಜಾನಿದ ಅದು ಅಕೋಯಿ ಪಪುಂಗ್ ನ ಮಿನವುಗ ಒಯ್ರೆ ಲೋನ್ಗ ಫೌನದಬದುದ ನಾರೋಲ್ ಲಾಲೋಬ ಕಾಂಬು ನತ್ರಗ ಹುರಾಂಚಿ ಜಿತೋಬ ಕಾಂಬುನೆ ಖಂದನ ಫಾರಗ ಚೀಲ್ ಮನುಂಗ ಥಂಜಲ್ಲ ಬಜಾನಿ ನಿನ್ನ ಅದು ಸುಮ್ ಮಮೈ ಥಂಗದಿ ಪಪುಂಗ್ ದುಸು ಕುಯಿನ ಲೈಸಲ್ಲಕ್ಲಬನಿನ ಲೋಲಿದು ಫೌನರಕ್ತನ ಅಕೋಯಿ ಪಪುಂಗ್ ಸಿ ಲೈತ ಲೈರ ಥೀಬ ಛೇನ್ ತಾನ್ಬ ಲಾಕ್ಪ ಮೈತೈ ಮಜಾನಿ ಖಂಗ್ಲಕ್ತನ ಹಯೇಂಗ್ ಸಿ ಜೇಲ್ದಗಿ ಥಾದೋನೇನ ಹಾಯ್ರೆ ಇಮಾ ಅದುಗ ಮೊಯ್ ಮ್ಯಾನ್ಮಾರ್ ಒಥೋರಿತಿನನೆ ಮೊರೆ ಗೆಪ್ ಫೌಬ ಪೊರಕ್ಲಗ ತೆಂಗ್ನೋಪಲ್ ದಿಸಿದ ಸಿನರನೇನ ಹಾಯ್ರೆ ಇಮಾ ಅದು ಹಯೇಂಗ್ ಸಿ ಅತ್ತ ಅಕೋಯಿ ಮಾಮ ಪ್ರಧಾನ ಗಲ್ ಲೋಯ್ನನೆ ಮೊರೆ ಸಆಕದುನಿ ಅಕೋಯಿ ಪಪುಂಗ್ ಲೌರೋದೋನಿ ಮಾ ಕರೆಂಟ್ ವಾಬಿರೋನಿ ಮಾ ಹಯೇಂಗ್ ಅಕೋಯಿ ಪಪುಂಗ್ ಶೋಯ್ದನ ಲೌರೋದೋನಿ ಮಾ
0: ಲೌರೋ

ಆಕಾಶವಾಣಿ ಇಂಫಾಲ್ ಹೌಜೆ ಅಯ್ಯೋಕಿ ಪುಂಗ್ತರಾಮಥುಯ್ ಮಿನಿ ಜಾಂಖೈತರೆ ಚಲ್ಲೆ ನೆಹಾಕಿ ಮತುಂಗ್ದ ಕಂಗ್ಲಾ ಚೆನೆಲ್ಗೆ ಅನಿ ಶುಭ ಥೌರಂ ಮೇಡಿಯಂ ವೇವ್ ಮೀಟರ್ ಚಹುಂ ನಿಫು ದಸ್ಮಿ ಕಮ ಕಿಲೋಹರ್ಸ್ ನಿಪಾನ್ ಮರಿಫು ನಿಥೊಯ್ದ ತೊಂಗಾನ ತಾಬ ಫಂಬಿರಗನಿ ಅದೊಮ್ನ ಥೌರಂ ತಾಬಿರಿ ಬಸಿ ಮೆಗಾಹರ್ಷ ಮಹುಂ ದಸ್ಮಿಕ್ ಮಂಗಾಗಿ ಎಫ್ಎಂ ಸಂಗಾಯ್ ಚೆನೆಲ್ದಗಿನಿ.

0: ฮัลโหล
1: ฮัลโหล
0: ไอบิวกระบอกพมทำเป็นยังบ้าน
1: อ๋อ
0: ฮัลโหลตาเจียคุยเดี๋ยวให้บิวรู้
1: อ๋อโอเคโยตาตึงเองต้องทำเจ้าหนี้เหรอ
0: ค่อยค่อยให้บิว
1: ตาเจียได้ไหมคะได้ก็ได้ไม่ใช่
0: ค่อยค่อยให้บิว
1: ฉันถือพวกงานมาเป็นยังไงกับว่าอะไรที่ไหนข้างบนไม่ได้กับอะไรเลยทำที่นี่ข้างบนไม่ได้กับอะไรก็คือทำประกันก็จะก็คือประกันจะอยู่ที่นั่นถ้าลูกคุณจะเสียเงินก็มันอยู่ในความสุขประมาณว่าข้างบนไม่ได้ยากแต่ดีไปแต่ก็จะเสียว่าฝากให้ตาเจนี่บ้าง
0: ค่อยค่อยพันนี่พันนี่ตามินาเซ
1: ่
2: 마시기세어카라디코이름바오이름데나한징세
0: 음
2: 흠마름데한징세싱얌탁보왈레마히마나이세
0: 오케이
2: 그모카이나싱타가마파냠토이시니
0: 음흠
2: 마들모이칸체바말레이기아야마는디아야마디나테아도보시티헬어웨어니스로이오이르바니헬어웨어르바니싱얌탁보시싱얌탁분학장얌카나예비세이안데탐자게아드네싱마히마나얌탁비요케이고마히마나이탁트라가디우지기스툴룩칸찰라니아마앙모지칸찰라니아마앙모지칼라바니나코이나창마마짱가니상가간데디허지기자가싱지다탓탓빠자탓탓빠코르프마야오마톡빠야이나바마야오마톡빠야이아드노콩간간리도간다나바간다나바디카리타위아야한바다차리부친작도가마인타우케마팡굼바파이버리아오마야오마차바마나마싱나헤나남나차바어데기아이시나수랭옷빠카라와라가수콩하마다베라마리레나라카도리니아드나아이엔감자바ngau ngau chatpa solagra ngau ngau chatpa adu mamaya ma tobiyu isi mana masing chabiyu apa bachin jak chabiyu anduga kaigo ma sida su kallagadi akha ngai sing doctor sing dam tong ta na ba ma change aduga manum da pom ba leibra pom ba gi leibra kai no haiba akhoi khulai ma cha ma proctoscope ma cha ma thalaga madu ma yeng kan da su dum khanga dori bani adan expert am tong ta na biyu
0: hal halo ga yatri ಮಖ ತಾರಕ್ಪದ ಡಾಕ್ಟರ್ ಕೊಯ್ ಸಾಗಿ ಫಿಸ್ತುಲಾಗಿ ಮತಾಂಗದ ಕೊಯ್ಗೆ ಸರ ಸುಟ್ರ ಇದನ್ನೆಲ್ಲ ಲಂಗಿ ಲಯಿಂಗ ಅಮ್ಮ ತೌಬಸೆ ಮಸಿಂಗ ಸಾಯ್ಬದಿ ಪನ್ ಬಿಗ್ರೆ ಅದು ಶಿಕ್ಷಿ ಕಿತಂಗ್ ಮಮುತ್ತಾನ ಮಯಂ ಖಂಗ್ನ ನಬ ಅಮುಕ ಅಮ್ತಂಗ ಹನ್
2: ಮಸಿ ಕೊಯ್ನ ಫಿಸ್ತುಲಾ ಹರಿಬ ಅನಾಬಸಿಗಿ ಆಪರೇಷನ್ ತೌದ ಮರು ಒಯ್ನ ತಂಗೈ ಫದಬ ಅಫಬ ಮಖಲ್ಗಿ ಟ್ರೀಟ್ಮೆಂಟ್ ಅಮನೆ ಅದನ್ನ ಮಸಿ ಕಮೈನ್ ತೌಗಿ ಹರಕಾಂದ ಸಾಯ್ಗಿ ಸಾರಾ ಸೂತ್ರ ಹೇಬಿಸಿ ಕೊಯ್ ನೈ ನಂಗ ಸಾಯ ಜಗಿಬ ಲಂಗ್ ಅಮ ಕರಮ ಲಂಗ್ ಚಮ್ ಚಮ್ ಬರ್ಬರ್ ಥ್ರೆಟ್ ಲಂಗ್ ಅಂಗ ಉಬಸಿ ದೈ ಕೊಯ್ ಗೆ ಹಿದಾಕ್ ಸಿಂಗ್ ಸಿಂಗ್ ಸಿ ಹಿದಾ ಅಮ ತೈಬ ಹಯೆಂಗ್ ನಾ ಹಿದಾಕ್ ಮಖಲ್ ಅಮ ತೈಬ ಅಕರೆಂಟಸ್ ಎಸ್ಪೆರಾ ಇನ ಕೊಯ್ ಗೆ ಖೊಮ್ ಥೋಕ್ ಬಿ ಹೈ ಮಸಿಗೆ ಮೈ ಮಖೋಮ್ ಸಿಂಗ್ ಸಿ ತೈರಮ್ ದೈನಿ ಲಂಗ್ ಸಿ ದಕೊ ತೈರಮ್ ಮನಿ ಅದು ಹಯೆಂಗ್ ನು ನು ತಿ ಸುಮ್ 2021 ಡೇಸ್ ಕೋಟಿಂಗ್ ಅಹುಂ ಕೋಟಿಂಗ್ ತರೆಟ್ ಎಂಟೈರ್ ನಿ ಮಥಂಗ್ ದಮು ಅಲ್ಕಲಿಯನ್ ಕೊಯ್ ಗೆ ಉತ್ ನಮನ ಉತ್ ಮಖಲ್ ಮನಿ ಪಾಂಬಿ ಎಮದಗಿ ಸೇಮ್ ದೋನಿ ಮಸಿ ಯಾಮ್ ಕುಯಿನ ಚಂಗ್ ದೋನಿ ಅಲ್ಕಲಿ ಯೋನಿ ಸೇಮ್ ಕಾದ ಮಸಿ ಅಮು ತೈಬ ಅದಗಿ ಅಸೇಂಗ ಪ್ಯೂರ್ ಯಾಂಗಂಗ್ ಸಿ ಅಮು ತೈಬ ಸ್ಮೈನ್ ತರ ಕಾದ ಲಂಗ್ ಸೇ 21 ಡೇಸ್ ಲೇ ಕಾದ ಸೇಮ್ ಎವ ಅದ ಲಂಗ್ ಸಿ ನ ಹುಜಿಗಿ ಮ ಜಗಾಜಿ ಹಾಪ್ಚಲ್ ಲಗ ಹುಜಿಗಿ ಅಕೋಗಿ ಪ್ರೊ ಮಗಿ ಮತುಂಗ್ ಇನ ಯಾಂಗ್ ಕಾದ ಹಾಪ್ಚನ್ ದೋನಿ ತವದ ಮಸಿ ಶು ಐಕೋಯ್ ಫೆಸ್ಟುಲಾ ಸಿ ಶು ಮಗಿ ಕಂಡೀಷನ್ ದೋಗಿ ಮತುಂಗ್ ಇನ ಐಕೋಯ್ ತೌಗನಿ ಮಸಿ ಮನ ಲೋಯ್ನ ಫೆಸ್ಟುಲಾ ಕೋದಿ ಮಗ ತೌ ಹೈಬಿ ಶು ಯಾದೆ ಹೈ ಎಂಡ್ ಫೆಸ್ಟುಲಾ ಕೈನ್ ಲೇಡಿ ಅದ ಹೋರ್ ಶು ಟೈ ಮಗಿ ಟೈ ಮಗಿ ಟ್ರೇಕ್ ತೋ ಟ್ರೇಕ್ ದ ಕೋಲ್ ಲಗ ಚರ್ ಪಲೇ ಚುಮ್ನ ಲಾಕ್ ಪಲೇ ಕೋ ಟ್ರಾನ್ ಸ್ಪ್ರಿಂಗ್ ಟ್ರಿಕ್ ಮಸಲ್ ಸ್ಪ್ರಿಂಗ್ ಟ್ರಿಕ್ ಪವರ್ ಗ ಚಕ್ಕಿ ಬಲೇ ಅದನ ಅದು ಮಗ ಮಯಾಮ್ ದ ಎಂ ಆರ್ ಐ ಗುಂ ಬಮನ ರೂಲ್ ತೌರ ಗ ಯೆಂ ಫೈ ನತ್ರ ಗ ಒನ್ಸ್ ಫೆಸ್ಟುಲಾ ಸೇ ಆಪರೇಷನ್ ತೌರ ಗ ಹಲಕ್ ಪಸಿ ದಿ ಅಮು ಅಮು ಹೊರ ಪಸಿ ಅಮು ಅಕೋನ ಕಾಂಪ್ಲೆಕ್ಸ್ ಫೆಸ್ಟುಲಾ ಅಮು ಕೌರೆ ಮಸಿದ ಮಸಿನ ಅಮು ಕಮಾಯ್ನ ಯೆಂಗ್ಸಿಗೆ ಕಾಯ್ನ ಲೈ ಅದು ಮಸಿಗಿ ಹಾರಿ ಮಯಾಮ್ ಸಿಂಗ್ಸಿದ ಹುಸಿಗಿ ಸಾರಾ ಸೂತ್ರ ಚಿ ಲಂಗ್ ಸಿ ಹಾಪ್ಚಲ್ಲ ಥಂದೋನಿ ಹಪ್ತಾ ಅಮ ಹಾಪನಿ ಹಪ್ತಾ ಅಮ ಹಾಪ ಕಾನ್ ಸಿ ಲಂಗ್ ಸಿ ಕಿಶಲ್ಲ ಥಂಬಸಿದ ಮಚುಮ್ ಮಯಾಮ್ ಅಮ ಥರಾನಿ ಗೊಂಗ ಸೈ ಮಚುಮ್ ಸಿ ಮನುಂಗಿ ಫತ್ ಮಚುಮ್ ಸಿ ಲೋಯ್ ಸೆಂಗ್ದೋರ ಆನಿ ಅದು ಅಕೋನ ಪೇಟ್ ಕುಂಬ ಮಚುಮ್ ಥಂಮಿ ಅದುಗ ಮಥಂಗಿ ಹಪ್ತಾ ಸಿ ಲೈರ್ ಕಾನ್ ಲಂಗ್ ಸಿ ಅಮು ಮಪಾಂಗ ಸೋನ್ ಲೈ ಯಾವ ರೋಯ್ ಬಿದಾಕ್ ತೋ ಅದು ಅಕೋಯ್ ಲಂಗ್ ಅನೋ ಅಮ ಚೇಂಜ್ ತವಿ ಸುಮೈನ ಮಾಗಿ ಟ್ರೇಕ್ ಸೇ ಮಾಗಿ ಲಂಗ್ ದುಗಿ ಮನುಂಗಿ ಫೈಬರಸ್ ಟ್ರೇಕ್ ತುಗಿ ಫೆಸ್ಟಿವಲ್ ಆಗಿ ಟ್ರೇಕ್ ಸಾಂಗ್ಬು ದುಗಿ ಮತುಂಗ್ ಇನ ಅಕೋಯ್ ಲಂಗ್ ಕಯಾರ ಹಾಪ್ಸಿಗಿ ಹೈಬಿಸಿ ಅಕೋಯ್ ಅದು ಲೇಪಿ ಅದನ್ನ ಲಂಗ್ ಹಪ್ ಲಂಗ್ ಸಿನ ಖರ ಖರ ಸುಮ್ ಹಪ್ತಾ ಹಾಕೋದಿಂಗಿ ಖರ ಖರ ಸುಮ್ ಕಕ್ಲಕ್ಕ ದೋಯ್ನಿ ಕಲಾಗ ಮಚುಮ್ ಜಿ ತಾರ ಕಾನ್ ಲಾಸ್ಟ ಫರಕ ದೋರಿನಿ ಅದನ್ನ ಮಸಿಗಿ ಪೋತ್ ಫೆಸ್ಟಿವಲ್ ತೌಬುಸಿನ patient sing say hospital later suai. OPD the lamani, OPD the OPD level, young Amakanda, Madam Halaga, Magi daily routine, Dodum Kaitabok Tobiai, Dubiam Hena, cycle thousand much Hanabakot Padia de, Natabi de Magi daily routine, Chak Tongba, the office carva, Sigumayam say, Lang Hamna, Tobayava, Amadi, Ma Masayam Swanbako, oppression, Tosi. Yaraktrava mandaktan heart kya nawale sing se yamna su haigali ko and the hypertension sugar wang missing the su operation sing kya fit oi da bas unfit oi bas operation gi sida sara su to sina su dum magi dum masi gi hairo procedure sidum to bo yaba yam phaba pora mani andana adu atham jage
0: hello
1: Hello. Hi. I'm ado masagi ayu tisna ma thabang amgadra ha adu khanjan
2: ma ma panda tho ise ma panda tho ga le hai chin nab theng bud nab ran tra ga kamai do no
1: nab khot di kan le jage
2: adu ma panda tho ise khong ham ka nang tho ran tra ga hojik chu ki pungja chi ma panda tho le bra
1: a hobi hobik ma ki thok ki ain he thamba ka mai thamba ma da ayam ba tho
2: na do chigu ma se nang sa ba ya re ko adu dia phan bungam gre tobu tobu matam khare di changni adu ma se monitor tobu chang hidak charing ji da ko kari kari chai na to ma je kari kari course ma thab da kari kari complain lai hai se 45 days na course mo hidak sing se ko course ma thab da ma wan da khang ni ma siti ma sa na ju khang jer ni ma ai di ai chwai phom mo go tor tor khidre ga se mo development graph ki tab sum tam na tam la kani ma si char ga ngasi heng phaba hidak ti na te sang gi se matam khra sang na chaba ma chang e adu go yeng ma darkar lai
0: adu go marak se da mo doctor khang jen ni je ko gi ngasa gi ayurvedic ki hidak se sara ding na allopathy gi hidak se sa ba
2: Ado hida kara dadi adjuvant noy na punna chamin na bata apavalai. Ado aduga tasyeng na ayurvedic ki elopet koi ki ay piles ki do itar gadi tasyeng na ayurvedic kise namna paye. Ado na masi yon ninge. Ado elopetic ki hida cha cha na oil basu ingredient kena bani na koi ki herbo mineral preparation oil bani na masi punna chamin na bata tun chamin na bata kena paye na itam jage.
0: Hello,
3: ma'am.
0: Hi, Bio. Karambo, Hong Kong, Binning Bano.
3: I can't want to give a tinnick.
0: Hoi.
3: I'm not condemning with the Koi Doctor Lagi, a Koi Masigi, Laina de Kamaina, who are Pono Kadi Sabi, who are Pono, Koi Sulana, the Vermina Kadi Shinkara.
2: Look at the key, how does it come getting back? Chaba thakpa masi gi hojiki phone to biro mi mi do masu chaba thakpa section jaba magi health aware we mi oram doi ne aduna su aduna aduna bunna dana aduni munna dana bai nam khlai ne aduna masi routinely amalai ai chaba thakpa ai aphaba chinjak chaba ayung da da ising lumbu lumbu saba thakpa awala ga ai gi chak chaba gi matam ma nai ba chak chaba gi matam si ju lam kan chaba koi dai sai nang sai jo jata ragni dai sti power sin magi pick te wang na mo leir kan da ꯆꯥꯒꯗꯧꯕꯅꯦꯕ ꯃꯇꯝ ꯅꯠꯇ꯭ꯔꯗꯤ ꯑꯦ ꯑꯩ ꯆꯥꯐꯝ ꯊꯣꯛꯑꯦ ꯑꯩ ꯃꯇꯝ ꯌꯧꯔꯦ ꯍꯥꯏꯔꯒ ꯆꯥꯅꯤꯡꯗꯁꯨ ꯆꯥꯁꯤꯟꯕꯁꯦ ꯃꯁꯤꯁꯤ ꯐꯠꯇꯦꯕ ꯃꯁꯤꯅ ꯑꯩ ꯑꯃꯔꯣꯝꯗ ꯍꯥꯏꯔꯒ ꯑꯩ ꯄꯣꯏꯖꯟ ꯑꯣꯜꯍꯜꯂꯦ ꯍꯥꯏꯗꯨꯒꯨꯝꯕꯅꯤ ꯑꯗꯨꯅ ꯑꯐꯕ ꯆꯤꯟꯖꯥꯛ ꯆꯥꯔꯒꯗꯤ ꯑꯩ ꯑꯗꯨ ꯑꯐꯍꯜꯂꯦꯕ ꯑꯗꯨꯅ ꯑꯐꯕ ꯆꯤꯟꯖꯥꯛ ꯆꯥꯕꯤꯌꯨ ꯏꯁꯤꯡ ꯅꯥꯏꯅ ꯊꯛꯄꯤꯌꯨ ꯁꯥꯖꯦꯟ ꯆꯥꯡ ꯅꯥꯏꯅ ꯇꯧꯕꯤꯌꯨ ꯍꯛꯆꯥꯡ ꯅꯣꯏꯍꯟꯕꯤꯒꯅꯨ ꯍꯛꯆꯥꯡ ꯅꯣꯏꯕ ꯑꯁꯤꯅ ꯑꯩꯈꯣꯏꯒꯤ ꯑꯅꯥꯕ ꯃꯌꯥꯝ ꯑꯃ ꯊꯣꯛꯍꯜꯂꯛꯏ ꯑꯗꯨꯒ ꯄꯨꯛꯅꯤꯡ ꯋꯥꯈꯜ ꯂꯩꯇꯥꯅ ꯂꯩꯕꯤꯕ ꯄꯨꯛꯅꯤꯡ ꯋꯥꯈꯜ ꯂꯩꯇꯥꯅ ꯂꯩꯕ ꯑꯩꯒꯤ ꯑꯗꯨꯒ ꯑꯃꯨꯛ ꯅꯦꯆꯔꯒ ꯅꯛꯅꯕ ꯅꯦꯆꯔꯒ ꯅꯛꯅꯅ ꯅꯨꯡꯉꯥꯏꯅ ꯂꯩꯕ ꯍꯥꯏꯕ ꯇꯥꯔꯦꯀꯣ ꯃꯁꯤꯁꯨ ꯌꯥꯝꯅ ꯐꯩ ꯑꯗꯨꯅ ꯑꯗꯨꯃꯥꯏꯅ ꯂꯩꯕꯤꯌꯨ ꯑꯐꯕ ꯆꯤꯟꯖꯥꯛ ꯆꯥꯕꯤꯌꯨ ꯍꯥꯏꯖꯒꯦ
0: ꯀꯣꯜ ꯑꯃ ꯍꯜꯂꯣ ꯍꯜꯂꯣ ꯍꯜꯂꯣ ꯍꯜꯂꯣ
4: ꯃꯦꯗꯥꯝ ꯒꯨꯗ ꯑꯞꯇꯔꯅꯨꯟ
0: ꯍꯣꯏ ꯒꯨꯗ ꯑꯞꯇꯔꯅꯨꯟ ꯍꯥꯏꯕꯤꯌꯨ ꯀꯔꯝꯕ ꯋꯥꯐꯝ ꯊꯝꯕꯤꯅꯤ
4: ꯃꯦꯗꯥꯝ ꯌꯥꯝ ꯇꯞꯅ ꯇꯥꯕ
0: ꯍꯣꯏ ꯍꯣꯏ ꯑꯗꯣ ꯁꯣꯝꯅ ꯉꯥꯡꯕꯗꯤ ꯑꯗꯨꯝ ꯍꯧꯅ ꯇꯥꯖꯩꯌꯦ ꯑꯗꯨꯝ ꯍꯥꯏꯕꯤꯔꯛꯑꯣ
4: ꯑꯣ ꯇꯥꯔꯦ ꯇꯥꯔꯦ ꯑꯣ ꯃꯦꯗꯥꯝꯕꯨ ꯂꯥꯞꯅ ꯏꯀꯥꯏ ꯈꯨꯝꯅꯖꯔꯤ ꯗꯣꯛꯇꯔꯕꯨꯁꯨ ꯂꯥꯞꯅ ꯅꯣꯡꯖꯔꯤ ꯏꯀꯥꯏ ꯈꯨꯝꯅꯖꯔꯤ ꯑꯩ ꯃꯦꯗꯥꯝ ꯀꯔꯤꯒꯨꯝꯕ ꯈꯔꯗꯪ ꯍꯪꯖꯅꯤꯡ ꯇꯧꯕꯅꯦꯕ ꯃꯃꯥꯡꯗꯒꯤ ꯈꯤꯇꯪ ꯇꯥꯖꯍꯧꯗ꯭ꯔꯦ ꯑꯩ ꯀꯩꯅꯣꯒꯤ ꯑꯩꯈꯣꯏ ꯍꯦꯜꯗꯤꯗꯤꯗꯒꯤ ꯁꯤ ꯂꯧꯅꯕ꯭ꯔꯥ ꯑꯗꯨꯒ ꯑꯩꯈꯣꯏꯒꯤ ꯑꯣꯄꯔꯦꯁꯟ ꯇꯧꯕ ꯃꯇꯝꯗ ꯑꯩꯈꯣꯏꯒꯤ ꯃꯣꯏꯅ ꯍꯟꯗꯦꯠꯇ ꯍꯟꯗꯦꯠ ꯑꯩꯈꯣꯏꯒꯤ ꯐꯠꯇꯕꯁꯦ ꯌꯥꯝꯅ ꯑꯣꯟꯒꯜꯂꯦꯅ ꯍꯥꯏꯕ ꯁꯤ ꯀꯗꯥꯏꯐꯥꯎꯕ ꯆꯨꯝꯕꯒꯦ ꯑꯩꯈꯣꯏ ꯗꯣꯛꯇꯔꯗꯒꯤ ꯈꯤꯇꯪ ꯃꯔꯨꯑꯣꯏꯕ ꯈꯔꯁꯨ ꯇꯥꯖꯅꯤꯡꯕ ꯑꯗꯨꯒ ꯍꯧꯖꯤꯛ ꯍꯧꯖꯤꯛ ꯑꯩꯈꯣꯏꯒꯤ ꯗꯣꯛꯇꯔꯅ ꯄꯨꯕꯤꯔꯤꯕ ꯑꯩꯈꯣꯏꯒꯤ ꯀꯩꯅꯣꯒꯤ ꯃꯐꯝꯁꯦ ꯖꯒꯥ ꯀꯗꯥꯏꯋꯥꯏꯗꯅꯣ ꯍꯥꯏꯕꯗꯣ ꯈꯤꯇꯪ ꯃꯌꯦꯛ ꯁꯦꯡꯅ ꯇꯥꯛꯄꯤꯔꯝꯃꯒꯗꯤ ꯌꯥꯝꯅ ꯅꯨꯡꯉꯥꯏꯖꯒꯅꯤ ꯑꯗꯨꯒ ꯑꯩꯈꯣꯏꯅ ꯃꯦꯗꯤꯁꯤꯟꯒꯤ ꯍꯤꯗꯥꯛ ꯆꯥꯔꯒ ꯗꯣꯛꯇꯔ ꯍꯣꯏꯒꯤ ꯑꯌꯨꯔꯕꯦꯗꯤꯛꯀꯤ ꯍꯤꯗꯥꯛ ꯆꯥꯕꯁꯤꯒ ꯑꯅꯤꯁꯦ ꯌꯦꯠꯁꯤꯟꯅꯔꯒ ꯆꯥꯔꯒꯗꯤ ꯁꯤꯒꯤ ꯀꯥꯟꯅꯕꯝꯁꯦ ꯈꯪꯉꯣꯏꯗꯕ꯭ꯔꯥ ꯑꯗꯒꯤ ꯆꯥꯕꯗꯤ ꯑꯃꯒꯤ ꯆꯥꯁꯤꯜꯂꯨꯕ ꯃꯇꯝꯗ ꯑꯃꯃꯨꯛ ꯆꯥꯁꯤꯟꯕꯁꯦ ꯁꯤꯒꯤ ꯔꯤꯑꯦꯛꯁꯟ ꯂꯩꯕ꯭ꯔꯥ ꯁꯤꯒꯤ ꯃꯇꯥꯡꯗꯁꯨ ꯈꯤꯇꯪ ꯄꯟꯕꯤꯔꯝꯃꯣ ꯃꯦꯗꯥꯝ ꯑꯩ ꯁꯤ ꯍꯥꯏꯖꯔꯒ ꯑꯩ ꯀꯩꯅꯣꯗ ꯇꯦꯟꯁꯤꯟꯖꯒꯦ ꯃꯦꯗꯥꯝ
0: ꯍꯣꯏ ꯐꯅꯤ ꯐꯅꯤ ꯇꯥꯃꯤꯟꯅꯔꯁꯦ
2: ꯉꯁꯥꯏꯒꯤ ꯍꯤꯗꯥꯛ ꯆꯥꯁꯤꯟꯅꯕ
0: ꯍꯤꯔꯤꯗꯤꯇꯔꯤ
2: ꯍꯤꯔꯤꯗꯤꯇꯔꯤ ꯑꯣꯏ ꯑꯅꯥꯕ ꯈꯔꯗꯤ ꯑꯗꯨꯕꯨ ꯄꯨꯂꯞ ꯑꯣꯏꯅ ꯑꯩꯈꯣꯏꯁꯦ ꯃꯥꯅ ꯍꯥꯏꯅꯤꯡꯉꯤꯁꯦ ꯅꯨꯡꯁꯪꯒꯤ ꯑꯣꯏꯕ ꯃꯥꯜꯂꯦ ꯑꯗꯨꯕꯨ ꯐꯦꯁꯨꯂꯥꯒꯨꯝꯕꯗꯗꯤ ꯍꯦꯔꯤꯗꯤꯇꯔꯤ ꯑꯣꯏꯗꯦ ꯏꯁꯇ꯭ꯔꯣꯡ ꯐꯦꯁꯨꯂꯥꯗꯤ ꯃꯔꯨꯑꯣꯏꯅ ꯁꯣꯛꯈꯤꯕꯗꯒꯤ ꯇ꯭ꯔꯣꯃꯥꯇꯥꯏꯁ ꯇꯧꯈꯤꯕ ꯖꯒꯥꯗꯒꯤ ꯊꯣꯛꯈꯤꯕꯅꯤ ꯑꯗꯨꯕꯨ ꯍꯦꯃꯣꯔꯣꯏꯠꯁꯦ ꯍꯣꯏ ꯃꯁꯤ ꯍꯦꯔꯤꯗꯤꯇꯔꯤ ꯆꯥꯡ ꯂꯩ ꯑꯗꯨꯅ ꯑꯩꯈꯣꯏ ꯑꯉꯥꯡꯗꯁꯨ ꯍꯦꯛ ꯄꯣꯛꯄꯀꯥꯟꯗ ꯏ ꯃꯇꯨꯝ ꯑꯣꯏꯅ ꯄꯣꯂꯤꯞꯁꯀꯨꯝꯕꯒ ꯍꯤꯗꯥꯛ ꯊꯣꯛꯄꯅꯦꯕ ꯑꯉꯥꯡ ꯃꯆꯥꯗꯁꯨꯀꯣ ꯍꯦꯔꯤꯗꯤꯇꯔꯤ ꯂꯩ ꯑꯗꯨꯅ ꯃꯁꯤ ꯃꯔꯨꯑꯣꯏꯅ ꯅꯨꯡꯁꯪꯁꯦ ꯅꯨꯄꯤ ꯑꯣꯏꯕꯒꯤ ꯄ꯭ꯔꯣꯒ꯭ꯔꯥꯝꯅꯤꯅ ꯂꯩꯁꯥꯕꯤꯁꯤꯡꯁꯤꯗ ꯃꯥꯅ ꯑꯩꯈꯣꯏꯒꯤ ꯀꯩꯅꯣ ꯌꯨꯝ ꯄꯥꯟꯗ꯭ꯔꯤꯉꯩꯗ ꯑꯗꯨꯒꯤ ꯃꯥꯒꯤ ꯑꯉꯥꯡ ꯎꯅꯗ꯭ꯔꯤꯉꯩꯗ ꯅꯨꯡꯁꯪꯒꯤ ꯀꯦꯁ ꯂꯩꯍꯟꯗꯕꯅ ꯐꯩ ꯃꯁꯤ ꯌꯥꯝꯅ ꯇꯧꯒꯜꯂꯤ ꯑꯗꯨꯒ ꯍꯣꯏ ꯀꯔꯤꯒꯨꯝꯕ ꯌꯨꯝ ꯄꯥꯜꯂꯕ ꯃꯇꯨꯡꯗꯁꯨ ꯍꯦꯛ ꯐꯈꯤꯕꯁꯨ ꯌꯥꯎꯏ ꯑꯗꯨꯅ ꯅꯨꯡꯁꯪꯁꯤ ꯅꯥꯍꯟꯗꯕ ꯅꯨꯡꯁꯪꯁꯤ ꯐꯖꯅ ꯔꯨꯜ ꯑꯥꯎꯠ ꯇꯧꯕ ꯃꯔꯝꯗꯤ ꯃꯁꯤꯗ ꯑꯩꯈꯣꯏ ꯌꯥꯝꯅ ꯑꯋꯥꯕ ꯑꯅꯥꯕ ꯗꯦꯂꯤꯕ꯭ꯔꯤ ꯃꯅꯨꯡꯗ ꯊꯦꯡꯅꯈ꯭ꯔꯦꯕ ꯑꯗꯨꯅ ꯑꯗꯨꯒꯨꯝꯕ ꯃꯁꯤꯗ ꯊꯣꯛꯇꯅꯕ ꯇꯧꯁꯤ ꯑꯗꯨꯒ ꯅꯨꯡꯁꯪꯒꯤ ꯑꯣꯏꯅꯗꯤ ꯑꯩꯒꯤ ꯋꯥꯈꯟꯗꯗꯤ ꯍꯧꯖꯤꯛꯀꯤ ꯑꯩꯈꯣꯏꯒꯤ ꯑꯌꯨꯔꯕꯦꯗꯤꯛꯀꯤ ꯍꯤꯗꯥꯛ ꯑꯃ ꯆꯥꯔꯤꯁꯤꯅ ꯑꯗꯨꯝ ꯐꯒꯅꯤ ꯑꯗꯨꯕꯨ ꯑꯩ ꯗꯥꯏꯕꯤꯇꯤꯁꯀꯤꯅ ꯑꯦꯂꯣꯄꯦꯊꯤꯒꯤ ꯆꯥꯕ ꯍꯥꯏꯄꯔ ꯕꯤ ꯄꯤꯒꯤ ꯍꯤꯗꯥꯛ ꯆꯥꯕ ꯑꯗꯨꯒ ꯑꯩ ꯅꯨꯡꯁꯪꯒꯤ ꯆꯥꯕ ꯑꯌꯨꯔꯕꯦꯗꯤꯛꯀꯤ ꯌꯥꯒꯗ꯭ꯔꯥ ꯍꯥꯏꯕꯗꯤ ꯌꯥꯏ ꯑꯗꯨꯒ ꯑꯌꯨꯔꯕꯦꯗꯤꯛꯀꯤꯁꯨ ꯆꯥꯕ ꯅꯨꯡꯁꯪꯒꯤ ꯆꯥꯕꯁꯨ ꯀꯩꯁꯨ ꯀꯥꯏꯗꯦ ꯑꯗꯨꯕꯨ ꯅꯨꯡꯁꯪꯒꯤ ꯑꯣꯏꯅꯗꯤ ꯑꯌꯨꯔꯕꯦꯗꯤꯛꯀꯤ ꯍꯤꯗꯥꯛ ꯁꯤꯅꯁꯨ ꯌꯥꯝꯅ ꯄ꯭ꯔꯣꯃꯤꯁꯤꯡ ꯑꯣꯏꯅ ꯔꯤꯖꯜꯠ ꯐꯪꯒꯅꯤ ꯍꯥꯏꯕꯁꯤ ꯊꯝꯖꯒꯦ
0: ꯑꯗꯨ ꯉꯁꯥꯏ ꯗꯣꯛꯇꯔꯅꯕꯨꯗꯤ ꯑꯩꯈꯣꯏꯒꯤ ꯃꯤꯔꯣꯟꯕꯤꯗ ꯅꯥꯕꯕꯨꯗꯤ ꯍꯥꯏꯈ꯭ꯔꯦꯀꯣ ꯑꯗꯨ ꯉꯁꯥꯏꯒꯤ ꯑꯗꯨ ꯅꯠꯇꯕ ꯑꯇꯩ ꯑꯇꯩ ꯀꯔꯤ ꯀꯔꯤ ꯑꯅꯥꯕ ꯂꯩꯕꯒꯦ ꯑꯩꯈꯣꯏꯒꯤ ꯃꯤꯔꯣꯟꯕꯤꯁꯤꯡꯗ ꯅꯥꯔꯛꯄ ꯌꯥꯕꯒꯤ ꯑꯩꯈꯣꯏ ꯀꯩꯅꯣꯗꯤ ꯍꯥꯏꯕꯤꯈ꯭ꯔꯦ ꯉꯁꯥꯏꯒꯤ ꯊ꯭ꯔꯣꯝꯕꯣꯁꯇꯤ ꯍꯥꯏꯕꯤꯈ꯭ꯔꯦꯗꯅ
2: ꯃꯁꯤ ꯆꯞ ꯃꯥꯟꯅꯩꯌꯦ ꯑꯩꯅ ꯃꯤꯔꯣꯟꯕꯤ ꯍꯥꯏꯗꯨ ꯀꯩꯒꯤꯅꯣ ꯍꯥꯏꯔꯀꯥꯟꯗ ꯃꯥꯒꯤ ꯍꯣꯔꯃꯣꯅꯦꯜ ꯆꯦꯟꯖ ꯑꯃꯁꯨ ꯂꯩꯗꯅ ꯃꯤꯔꯣꯜꯂꯤ ꯃꯇꯝꯗ ꯑꯗꯒꯤ ꯃꯥꯒꯤ ꯑꯣꯚꯔꯦꯜ ꯂꯤꯒꯥꯃꯦꯟꯒꯤ ꯊꯥꯎꯃꯄꯣꯟꯒꯤ ꯅꯥꯎꯄꯨꯕꯒꯤ ꯄ꯭ꯔꯦꯁꯔ ꯑꯃꯁꯨ ꯂꯩꯗꯅ ꯑꯗꯨꯁꯤꯡꯗꯨꯅ ꯈꯤꯇꯪ ꯐꯦꯛꯇꯔ ꯑꯣꯏꯒꯗ꯭ꯔꯥ ꯍꯥꯏꯕ ꯋꯥꯅꯤ ꯅꯠꯇꯕꯤꯗꯗꯤ ꯑꯩꯈꯣꯏꯒꯤ ꯃꯤꯔꯣꯟꯕꯤ ꯑꯣꯏꯔꯁꯨ ꯃꯤꯔꯣꯟꯗꯕ ꯑꯣꯏꯔꯁꯨ ꯆꯞ ꯃꯥꯟꯅꯩ ꯑꯗꯣ ꯃꯣꯏꯗ ꯑꯥꯏꯔꯟꯒꯨꯝꯕ ꯈꯔꯁꯨ ꯍꯦꯛ ꯆꯥꯏꯗꯅ ꯑꯗꯨꯒꯨꯝꯕ ꯁꯤꯒꯤꯗꯤ ꯀꯣꯟꯁꯇꯤꯄꯦꯁꯟꯁꯦ ꯂꯥꯛꯈꯤꯗ꯭ꯔꯥ ꯐꯦꯛꯇꯔ ꯈꯔ ꯑꯣꯏꯒꯗ꯭ꯔꯥ ꯍꯥꯏꯕ ꯋꯥꯅꯦꯕꯀꯣ ꯑꯗꯨꯅ ꯅꯨꯄꯤꯕꯨꯅ ꯍꯦꯟꯅ ꯅꯥꯗ꯭ꯔꯤꯅꯤ ꯇꯧꯕꯗꯨ ꯃꯣꯏꯒꯤꯗꯤ ꯁꯤꯒꯨꯝꯕꯁꯦ ꯍꯦꯟꯅ ꯏꯀꯥꯏꯖꯕ ꯍꯥꯏꯕꯁꯦ ꯑꯩꯈꯣꯏꯗ ꯑꯦꯛꯖꯥꯃꯤꯟ ꯇꯧꯍꯟꯕ ꯏꯀꯥꯏꯕ ꯑꯃ ꯂꯩꯀꯣ ꯁꯤꯒꯨꯝꯕꯁꯤꯅ ꯃꯣꯏꯗꯗꯤ ꯍꯦꯟꯅ ꯊꯣꯛꯏ ꯑꯗꯨꯅ ꯏꯀꯥꯏꯔꯕꯅꯤꯅ ꯍꯦꯟꯅ ꯑꯅꯥꯕꯁꯤꯡꯗꯣ ꯄ꯭ꯔꯣꯒ꯭ꯔꯦꯁ ꯂꯩꯕꯒꯤ ꯍꯦꯟꯅ ꯅꯥꯍꯟꯂꯛꯄꯒꯤ ꯀꯨꯏꯅ ꯀ꯭ꯔꯣꯅꯤꯛ ꯑꯣꯏꯁꯤꯟꯕꯒꯤ ꯐꯤꯕꯝ ꯑꯃꯗꯤ ꯃꯣꯏꯅ ꯍꯦꯟꯅ ꯐꯦꯁ ꯇꯧꯏ
0: ꯑꯗꯨꯒ ꯑꯃꯨꯛ ꯈꯪꯖꯅꯤꯡꯉꯤꯁꯦ ꯗꯣꯛꯇꯔ ꯑꯩꯈꯣꯏ ꯀꯔꯤꯒꯨꯝꯕ ꯍꯧꯖꯤꯛꯇꯤ ꯁꯣꯁꯦꯜ ꯃꯦꯗꯤꯌꯥꯒꯤ ꯃꯇꯝꯅꯤꯗꯅꯀꯣ ꯑꯩꯈꯣꯏꯅ ꯁꯨꯝ ꯊꯦꯡꯅꯖꯕ ꯌꯥꯎꯋꯦꯕ ꯑꯌꯨꯔꯕꯦꯗꯤꯛꯀꯤ ꯂꯥꯏꯌꯦꯡꯗ ꯑꯩꯈꯣꯏ ꯄꯥꯏꯜꯁ ꯀꯁꯦ ꯅꯨꯃꯤꯠ ꯍꯨꯝꯅꯤꯗ ꯐꯩ ꯍꯥꯏꯕꯁꯦ ꯑꯗꯨꯝ ꯊꯦꯡꯅꯩꯌꯦꯕ ꯑꯗꯨ 살루라가수 핵 팟다버서 좀 여버서 좀 생나제도 마시께야 모얌나 좀 보자노 하버도 미탕가 독터기 사이디야
2: 마시 어드네 파일스 누민 옴니더 파야비시 파일스 마컬야미 앙그레드는 가서 이제부터 어드네 오지기 트롬보스 파일스 가이드디 모이더 이영으로 락마얌 쇼이 어드네 시고 모시 마탐 망바 아제 모케고 모호지기 포칭신나 파제나 마시나 거의 퀄리파이드 독터 퀄리파이드 피지션 오염 다타르가디 거의 kano to bo yai masi kanade adana masi phajana concern oiba phajana proctoscope phajana examine to ba rectal examine to ro ga cha ga to bani adana certified ma cha ga dan pals nung sang gi ara ga khoi uji social media da ga to ri bising do manaroi do su manaroi aina ke am cha ga to no man ke am cha ga to no ma gi condition do no kamain to no si je je general rule da ani cha ma cha hai bali yaroi masi di ਮੁਸੰਗੀ ਮਤੰਗ ਸੀ ਦੀ
0: ਅਦੋ ਕੋਗੀ ਆਯੁਰਵੇਦਿਕ ਹਿਦਾਕ ਸੇ ਸਾਰੀ ਮਤੰਦ ਅਤੋ ਪਕਰਮ ਕਰਮ ਬਚਿੰਜਾਕ ਸਿੰ ਚਾਗਦਗੇ ਹਾਇਬਦੁ ਮਤੰਗ ਖੰਜਨਿੰਗ ਡਾਕਟਰ
2: ਆਯੁਰਵੇਦਿਕ ਆਇਸੀ ਚੇਮਰਮ ਦੇ ਚਿੰਜਾਕ ਤੇ ਸੇਮਗਕ ਤਨੇ ਆਈ ਆਇਨ ਆਇਨ ਨੁੰਤੀ ਗੀ ਫੰਗੀਬਾ ਆਈ ਕਿਚਨ ਕਾ ਬੋਟਲ ਲੇਰੀਬਾ ਆਈ ਫਿੰਗਰ ਟਿਪਸ ਤੇ ਲੇਰੀਬਾ ਯੈਂਗੰ ਲਸੁਨ ਕੋ ਜਿੰਜਰ ਮਤਰਾ ਸਿੰਗ ਸਿਮੇ ਆਮ ਸਿੰਗ ਸਿਨ ਆਯੁਰਵੇਦਿਕ ਹਿਦਾਕ ਨਕਤਨੇ ਅਦੋ ਅਖੋਇਨਾ ਮਦੁ ਸੁਗਾਇਰ ਕ ਥੋ ਹਾਇਦਬਿਦਾ ਮਦੁਗੀ milligram do madogi active ingredients ing do lokthok kan ne ba ekun hidak on se mei je adun ne si si sigi hidak sing sing ak ta chabani na to po dai chabada mana machine chabada kasu kana kasu aidi thoi dok po kasu leite adum chaga do ni and na pha ba jinja chaga do ni sigum si integrating heritage seven thai na gi ipai pu da gi thambira ma mayam sing sa siga ko gi modern science ga punchen sa ba ne bo ji ko na ji re ji
0: ꯍꯣꯏ ꯍꯣꯏ ꯌꯥꯝ ꯅꯨꯡꯉꯥꯏꯖꯩ ꯇꯥꯖꯕꯗ ꯑꯗꯣ ꯗꯣꯛꯇꯔ ꯑꯩꯈꯣꯏꯒꯤ ꯃꯇꯝꯁꯤꯁꯨ ꯂꯣꯏꯁꯤꯜꯂꯛꯑꯕꯅꯤꯅ ꯑꯔꯣꯏꯕ ꯀꯣꯏꯁꯟ ꯑꯃꯇꯪ ꯍꯪꯖꯒꯦ ꯇꯧꯕꯅꯦ ꯑꯗꯣ ꯗꯣꯛꯇꯔ ꯑꯩꯈꯣꯏꯒꯤ ꯑꯩꯈꯣꯏꯒꯤ ꯍꯧꯖꯤꯛ ꯍꯧꯖꯤꯛ ꯑꯩꯈꯣꯏꯒꯤ ꯃꯅꯤꯄꯨꯔꯗ ꯂꯩꯔꯤꯕ ꯑꯩꯈꯣꯏꯒꯤ ꯍꯦꯜꯠ ꯀꯦꯌꯔ ꯁꯤꯁꯇꯦꯝꯁꯦ ꯀꯃꯥꯏꯅ ꯇꯧꯔꯤꯒꯦ ꯍꯥꯏꯕꯗꯣ ꯑꯃꯨꯛꯇꯪ ꯍꯥꯏꯕꯤꯌꯨ ꯑꯐꯕ ꯍꯛꯁꯦꯜꯒꯤꯗꯃꯛ ꯑꯌꯨꯔꯕꯦꯗꯒꯤ ꯂꯥꯏꯌꯦꯡꯅ ꯑꯃꯥꯡ ꯊꯣꯡꯒꯤ ꯑꯅꯥꯕꯁꯤꯡ ꯍꯥꯏꯕꯁꯤꯅꯤ ꯑꯗꯨꯒ ꯑꯩꯈꯣꯏ ꯉꯁꯤ ꯑꯁꯤ ꯑꯩꯈꯣꯏꯒꯤ ꯅꯦꯁꯅꯦꯜ ꯑꯌꯨꯔꯕꯦꯗ ꯗꯦꯁꯨ ꯑꯣꯏꯕꯅꯤꯅ ꯑꯩꯈꯣꯏꯅ ꯑꯈꯟꯅꯅ ꯐꯣꯟꯅꯤꯟ ꯄ꯭ꯔꯣꯒ꯭ꯔꯥꯝ ꯑꯁꯤ ꯁꯟꯗꯣꯛꯆꯕꯅꯤ ꯑꯗꯣ ꯃꯇꯥꯡꯁꯤꯗ ꯑꯩꯈꯣꯏꯒꯤ ꯂꯣꯏꯁꯤꯜꯂꯛꯄ ꯑꯣꯏꯅ ꯗꯣꯛꯇꯔꯅ ꯂꯝꯗꯝꯁꯤꯗ ꯂꯩꯔꯤꯕ ꯑꯩꯈꯣꯏꯒꯤ ꯃꯤꯌꯥꯝꯁꯤꯗ ꯗꯣꯛꯇꯔꯒꯤ ꯁꯥꯏꯠꯇꯒꯤ ꯍꯛꯆꯥꯡ ꯐꯅ ꯅꯥꯗ ꯌꯦꯛꯇꯅ ꯂꯩꯅꯕꯒꯤꯗꯃꯛꯇ ꯀꯔꯤ ꯀꯔꯤ ꯍꯥꯏꯕꯤꯅꯤꯡꯉꯤ?
2: ꯍꯛꯆꯥꯡ ꯐꯅ ꯅꯥꯗꯅ ꯌꯦꯛꯇꯅ ꯂꯩꯅꯕꯒꯤꯗꯃꯛꯇ ꯑꯩꯈꯣꯏꯁꯤ ꯑꯩꯈꯣꯏꯒꯤ ꯏꯁꯥꯒꯤ ꯑꯣꯏꯕ ꯗꯤꯁꯤꯄ꯭ꯂꯤꯟ ꯑꯃ ꯏꯁꯥꯒꯤ ꯄꯔꯝ ꯄꯔꯝ ꯑꯃ ꯑꯣꯏ ꯉꯥꯛꯄ ꯇꯥꯏ ꯆꯥꯅꯤꯡꯉꯦ ꯍꯥꯏꯗꯅ ꯃꯇꯝ ꯆꯥꯅ ꯆꯥꯒꯗꯧꯕꯅꯤ ꯃꯇꯝ ꯆꯥꯗꯅ ꯆꯥꯗꯕ ꯌꯥꯗꯦ ꯑꯗꯨꯒ ꯑꯩ ꯇꯨꯝꯅꯤꯡꯉꯦ ꯍꯥꯏꯗꯅꯁꯨ ꯑꯩꯒꯤ ꯃꯇꯝ ꯆꯥꯅ ꯇꯨꯝꯕ ꯑꯌꯨꯛ ꯉꯟꯇꯥ ꯃꯇꯝ ꯆꯥꯅ ꯍꯧꯒꯠꯂꯛꯄ ꯃꯁꯤꯒꯤ ꯀꯩꯅꯣꯁꯤ ꯏꯟꯒꯗꯧꯕꯅꯤ ꯗꯦꯂꯤ ꯅꯣꯡꯃꯒꯤ ꯑꯣꯏꯕꯁꯦ ꯍꯧꯒꯠꯂꯛꯑꯅꯤ ꯕ꯭ꯔꯁ ꯇꯧꯊꯣꯛꯑꯅꯤ ꯑꯩꯒꯤ ꯆꯥꯛ ꯂꯥꯝꯕ ꯃꯇꯝꯗ ꯆꯥꯛ ꯆꯥ ꯊꯣꯛꯑꯅꯤ ꯑꯩꯒꯤ ꯑꯣꯐꯤꯁ ꯅꯨꯡ ꯀꯥꯔꯨꯔꯅꯤ ꯑꯗꯒꯤ ꯑꯦꯛꯁꯔꯁꯥꯏꯁ ꯇꯧꯕ ꯌꯥꯕꯅ ꯑꯦꯛꯁꯔꯁꯥꯏꯁ ꯇꯧꯔꯅꯤ ꯇꯨꯝꯕꯅ ꯃꯇꯝ ꯆꯥꯅ ꯇꯧꯕ ꯑꯃ ꯆꯪꯉꯦꯕꯀꯣ ꯑꯗꯨꯅ ꯑꯐꯕ ꯑꯃ ꯍꯌꯦꯡ ꯑꯐꯕ ꯑꯃ ꯑꯣꯏꯒꯦ ꯍꯥꯏꯕ ꯇꯥꯔꯒꯗꯤ ꯑꯩꯈꯣꯏꯒꯤ ꯍꯧꯖꯤꯛꯀꯤ ꯑꯌꯨꯔꯕꯦꯗꯤꯛꯀꯤ ꯃꯣꯗꯔꯟ ꯍꯤꯗꯥꯛꯁꯤꯡꯁꯦ ꯇꯣꯛꯑꯁꯦ ꯍꯥꯏꯕ ꯅꯠꯇꯦꯕ ꯉꯁꯤꯒꯤ ꯊꯤꯝꯗꯣ ꯑꯌꯨꯔꯕꯦꯗ ꯐꯣꯔ ꯍꯦꯜꯗꯤꯌꯔ ꯇꯨꯃꯣꯔꯣ ꯍꯥꯏꯔꯅ ꯑꯩꯈꯣꯏꯒꯤ ꯍꯧꯖꯤꯛꯀꯤ ꯃꯣꯗꯔꯟꯒꯤ ꯍꯤꯗꯥꯛꯁꯦ ꯇꯣꯛꯑꯁꯦ ꯍꯥꯏꯕ ꯅꯠꯇꯦ ꯃꯁꯤꯒ ꯇꯨꯅ ꯆꯠꯃꯤꯟꯅꯔꯒ ꯑꯌꯨꯔꯕꯦꯗꯤꯛ ꯕꯦꯁ ꯑꯣꯏꯕ ꯑꯐꯕ ꯑꯌꯨꯔꯕꯦꯗꯤꯛꯀꯤ ꯍꯤꯗꯥꯛ ꯕꯦꯁ ꯑꯣꯏꯕ ꯃꯦꯗꯤꯁꯤꯟꯁꯦ ꯁꯤꯖꯤꯟꯅꯔꯒ ꯑꯩꯈꯣꯏ ꯑꯐꯕ ꯁꯃꯥꯖ ꯑꯃ ꯅꯥꯗ ꯌꯦꯛꯇꯕ ꯁꯃꯥꯖ ꯑꯃ ꯑꯣꯏꯅꯕ ꯍꯣꯠꯅꯁꯤ ꯍꯥꯏꯕꯁꯤ ꯑꯩ ꯉꯁꯤꯒꯤ ꯅꯨꯃꯤꯠꯁꯤꯗ ꯃꯌꯥꯝꯗ ꯊꯝꯖꯒꯦ
0: ꯌꯥꯝ ꯅꯨꯡꯉꯥꯏꯖꯩ ꯗꯣꯛꯇꯔ ꯅꯤꯡꯊꯧꯖꯝ ꯄꯥꯎꯅꯥ ꯄ꯭ꯔꯁꯤꯗꯦꯟꯠ ꯑꯌꯨꯔꯕꯦꯗꯤꯛ ꯗꯣꯛꯇꯔꯁ ꯑꯦꯁꯣꯁꯤꯌꯦꯁꯟ ꯃꯅꯤꯄꯨꯔꯅ ꯑꯩꯈꯣꯏꯒꯤ ꯑꯀꯥꯁꯕꯥꯅꯤ ꯏꯝꯐꯥꯜꯒꯤ ꯏꯁꯇꯨꯗꯤꯑꯣꯗ ꯂꯦꯡꯕꯤꯔꯛꯂꯒ ꯑꯐꯕ ꯍꯛꯁꯦꯜꯒꯤꯗꯃꯛ ꯑꯌꯨꯔꯕꯦꯗꯒꯤ ꯂꯥꯏꯌꯦꯡꯗ ꯑꯃꯥꯡ ꯊꯣꯡꯒꯤ ꯑꯅꯥꯕꯁꯤꯡ ꯍꯥꯏꯕꯁꯤꯒꯤ ꯃꯇꯥꯡꯗ ꯃꯔꯤꯛ ꯆꯨꯝꯅ ꯍꯥꯏꯕꯤꯔꯝꯕ ꯃꯤꯌꯥꯝꯗ ꯈꯪꯍꯟꯕꯤꯔꯝꯕ ꯗꯣꯛꯇꯔꯕꯨ ꯑꯃꯨꯛ ꯍꯟꯅ ꯊꯥꯒꯠꯆꯔꯤ
2: ꯊꯥꯒꯠꯆꯔꯤ

ನಂಗಿ ಧಮೊಯ್ ಥೊಂಜಿಂದ ಲೇಪ್ತುನ ನೀಡರೊಯ್ ಕರಿಸು ಪಿನಿಂಗ್ ದ್ರವನಹಾಕಿ ನುಂಗ್ಸಿಬ ಎಹಾಕಿ ಒಯ್ಗೆ ಹೈರರೊಯ್ ನೀರರೊಯ್ ನಫಮ್ದಗಿ ಕರಿಸು ಹೈನಿಂಗ್ಬ ಪೊಂಡೋಕ್ನಿಂಗ್ಬ ಕಯಾಸು ಥಮ್ಲಗೆ ಚೆನ್ನ ಥಮೊಯ್ ನುಂಗ್ದಾ.

ಆಕಾಶವಾಣಿ ಇಂಫಾಲ್. ಹೌದಿಕ್ ಸಂದೋಕ್ಷರಿ ಉನ್ನಕಿಸಿ ಅಮುಕ್ತಂಗ ಥೌರಮಸಿದ ತಹನ್ ಜಗನಿ ಸುಮಾಂಗ್ ಲೀಲಾ ಅಮದಿ ಫಿಲ್ಮ್ಗೆ ಆರ್ಟಿಸ್ಟ್ ಹಿಯಾಂಗ್ ಲುಖೋಯ್ಗೆ ಉನದುನ ಸಾಬ ವರಿವತಾಯ್ ಉನದುನ ವರಿ ಸನಬಿಗದಬ ಕೇನಿ ಕೊಂಖಾಮ್ ಥೌರಂ ಪುಥೋಕ್ಪ ಥೋಕ್ಚೋಮ್ ರೇಣುಬಲಾ.

ತಾಬಿರೆ ಉಣಗಿಸಿ ಅಮುಕ್ತಂಗ ಥೊರಮ ಅಸಿದ ಹಿಯಾಂಗ್ ಲುಕೋಯ್ ಸುಬಾಂಗ್ ಲೀಲಾ ಅಮದಿ ಫಿಲ್ಮ್ಗೆ ಆರ್ಟಿಸ್ಟ್ ಉನ್ನದನ ಸಾಬ ವರಿ ಒತ್ತಾಯ್ ಉನ್ನದನ ವರಿ ಸನಬಿಕಿಬ ಕೇನಿ ಕೊಂಖಾಮ್ ಥೊರಂ ಪುಥೋಕ್ಪ ಥೊಕ್ಸೋಮ್ ರೇಣುವಲಾ ಅದೊಮ್ನ ಥೊರಂ ತಾಬಿರಿಬಸಿ ಮೆಗರ್ಸ್ ಚಾಮ ಅಹುಂ ದಸ್ಮಿಕ್ ಮಂಗಾಗಿ ಎಫ್ ಎಂ ಸಂಗೈ ಚೆನೆಲ್ದಗಿನೇ

0: ಇಮೌನಿ ಐಮಿಯುವಿನ ಪೋಪುಗೆ ಮಹಿಯಾಲವನಿ
1: ವಾದ ನಮ್ಮ ಕಾತಾರಗನು ಕರಿಗಿದ ಮುಕ್ತಾಯಿನ ನಾಹಕಿನ ಪನ ಒಪ್ಪ ಮಶೆ ಹೊದು ನುಡಿವನು ಐಯಾರ ಅನ್ನುವ ಕನ್ನಿ ಐ ಚಲಗೆ
0: ಚಲಗೆ ಹಾಯ್ವಾ
1: ಚಲಗೆ
0: ಚಕ್ಷಾರಗೆ ಸರ್ಕ್ಯೋ ಲಮ್ಮ ಸಿಯಾನ ಲಾಪಿ ಗಾರಿನ ಸಲು ಬಸನೆ ಪಿಂತರು ಕರೆಕಿಲ್ಲ
1: ನಂಗೆ ಕಕ್ಕ ನಾರಾಯಣ ನಿಪಿ ಮಧುದ ಐ ನಾಹಕಿ ಯುಮ ಸಸ್ಯ ಆಕ್ಷಾದ ಲೈವಿ ಯಾಮತಮ್ ನತ್ರಿ ನೂ ಮುಲಾಗ ಸಾರರಗೆ ನಶಪಮ ಗಾರಿನ ಯಾಕ್ರಗೆ ಚಲಗೆ
0: ಯಾವರೋ ಧನ್ಮ
1: ಅದನ್ನ ಶೋಯಿದನ ಲಾಕನಿ ಧನ್ಮ
0: ಶೋಯಿದನ ಲಾಕನಿ ಧನ್ಮ
1: ಶೋಯಿದನ ಕುಪಾರು
0: ಶೋಯಿದನ ಲಾಕನಿ
2: ಪಾರು ಕನನು ಪಾರು
0: ಮಾನಿ ಅಹಾನಿ
2: ಅಶುಕ್ತಿಂ ಕೃಬಹಿಂಗಶಿದ ಲಂಬಿದ ಭೂಟ್ ಪ್ಲೇಟ್ ಕರಿಮತ ಕೀದ್ರಬ್ರ
0: ಅಹಾನ ನಂಗಿ ನನಾಕ ಲಾಕ್ಪದ ಕನಾಗ ಬಸು ಕೀವಲೈತ್ರಿ
2: ಕರಿಗಿನ
0: ನಾ ಇವ ತಲಿ ಹೈ ಸಂಬ್ರ ಮದುನ ಸಂಬೋರವದಿನಿ ಮದು ಥಾದೋಪಿಯೋ
2: ಕನಾನ ಹೈ ಧರ್ಮದ ಆಶ್ನ ಹೈವ್ರ
0: ದೇವದ ನಹಾ ಖಂಗ್ರ ಪಿಶಕ್ ಪಿಲಿಂಗೈದಗಿ ನಂಗ ನಹಾರಿ ಇನ ಲಾಲಬಿ ನಹಾಕಿ ಪಾರುನಿ ನಂಗಿ ಸಾಜತ್ ಪು ಐನ ಖಂಗ್ದ ಬಹುನ ಪರ
2: ಐ ಲಂಸತ್ ಪು ಯಂಗ ಸಿಂಬಿ ಬಿ ನಹಾ ಶೈ ಐ ಕನಾನ
0: ನಂಗಿ ಅಫ ನಂಗೈ ವಾ ಖಂದ ಲುಲಬಿ ನಹಾಕಿ ಪಾರುನಿ ಪಾರು ನಂಗ ಸಿ ನಂಗ ವಾ ಪ ಲಾಲಿ ಬನಿ ದೇವದ ನಂಗಿ ಯು ಥಲರೆ ಹೈ ನಮ ತವಾಸ ಉ ದೇವದ
2: ನಮ್ಮೋಯ್
0: ಕರಿಗೆ ನಮ್ಮೋಯ್ ದೋರಿ
2: ಆದಿ ಪಾರು ನಾ ವಾ ಶಪ ನಮ್ರ ಮದದಿ ಪಾರುಗೆ ಥಮೋಯ್ ದ ದೇವದಾಶ್ ಕಿ ವಾ ಖಲ್ಗಿ ಮಮಿ ತಾದ್ರೆ ಹೈನ ಕುಮ್
0: ದೇವದ
2: ಹಾದುನಿ ಯುಂ ದ ಹನ್ನವತವರು ಹೈಯೆಂ ಕೋನಮುಲ
0: ಐ ಚಲೋಯ್ ಹಾರಿ ಬಸಿ ಐನ ಹಾಯಜಬ ಇಂದದಿನ ನಂಗ ಲೈಖಾ ತಾನ ಮಾಂಗಿ ಹಾರಬಹಿನ ನಂಗೆ ಪಾರುಗೆ ಪುನ್ ಶಿಶು ಮಾಂಗಲಗನಿ ನೋಂಗಾಂಜಿ ಫಾವು ನಂಗಿ ನಾಕ್ತ ಲೈಗನಿ ಐನ ನಂಗ ವಾರಕನಿ
2: ಪಾರು ನಾಕ್ ನಯುಂ ಪಾಲವಿನಿ ನಾ ನಮ ತಂಶಾದನ ಇನಾಶ್ರ ಲೈವದ ಅವು ಉಪಕನಾ ಗುಮ್ಮನದಿ ನಾಕಿ ಶಮ್ಲವ ಶೇಂಗ್ಲವ ಥಮ್ಮ ಇದು ಬುದಿ ಮಶ ಖಂಬಿರ ಥರೆ ಶಲು ನಂಗಿ ದೇವದಾನ ನಮ ಪೋಷಮಗಿ ಕಾರುರೈ ಮರುದಿ ಪಾರು ನಯು ಥಪ್ಪ ನಿಶಾಶಾವ ಪಾಮದಿ ಹಾಯ ವರ್ಷೆ
0: ದೇವದ
2: ನನಿಂಗ್ ತುಂಗ್ಲೇನ
0: ದೇವದ ನಂಗಿನ ಸಸಿ ಎಂಗ್ ಯಾನ ನುಂಗಾಯ್ತ್ರಿ ಮತಂ ಖನಂಗ್ನಿ ಐಗಿದ ಲೈರು ಶಿವ ನಂಗಿ ಅಪ್ಪ ಪತ ಖುದಿಂಗ್ ಮಕ್ತ ಐನ ಎಂಗ್ ಸಂಜಬ ನಮ್ಲಬದಿ ಐಗಿ ಪೀಂದವ ಹಾಯ್ವದು ಲೈರರು
2: ಮದು ವಿಶ್ವ ಮತಂ ಲಾಖಿಗನಿ ಪಾರು ಐನ ನಂಗಿ ನನಾಕ್ತ ಲೈರಗ ನಂಗಿ ಶಾಂತಿ ಫಂಗದವ ಅಮದಿ ಥಮೋ ಯಪ್ಪಿಯನ್ನು ಒಯ್ಗನಿ ಹಾಯ್ರಬದಿ ನೋಮದ್ರಗ ನೋಮದಿ ಮಿಕ್ಕು ಪಮತ ಓರಬಸು ಐ ಶೋ ಇದನ್ನ ನಾಕಿ ನನಾಕ್ತ ಲಾಕನಿ ಪಾರು
0: ದೇವದ
2: ಶಲು ಐ ನಾಕು ತಿನ್ಬಿಗೆ ಲಾ ಐ ನಂಗು ತಿನ್ಬಿಗೆಲ
3: ದೇವದಾಸ್
2: ಶುನಿ ಬಾಬು ಕರುವಂದಗಿನ
3: ಕೈ ಚಲು
2: ಐ ಶೋರ ಇಶಾಲ ಎಂಬ ಚಲು ಬನಿ ಶುನಿ ಬಾಬುದಿ ಕರುವಂದಗಿನ
3: ಕರುವಂದಗಿ ಲಾಕ್ಪುನ ಕೈದ ಹಲ್ಲಿ ಬನುವ ಐ ಹೈಫು ಖಂಗ್ದೆ ಜನ್ಮಮುಖಿ ಮಸ ಉದಂಗರಿ ಈ ಶಾಂತಿಗೆ ಕುಂದರ ಮಂ ಫಂಗನ್ ಖರೆ ದೋರಿ ಅವನು ಕುಂಗುಮತ್ ಹಾಸಿ ಉರುಳೈರೆ ಪಾರನು ಉತ್ಥಾದ ಪುಗುಂ ಚಂದ್ರಮುಖಿನ ಐರು ಖಾಯ್ನೆ ಬಿರಂಬೆ ಮರುಬ್ ಲೈಜದ್ರ ಅವ ಖುನಿಗಿ ಮರುಪ್ತಿ ದಿಲ್ಲಿ ಏಸಿನ ಖುನಿಗಿ ಮರ
2: ಶುನಿ ಬಾಬು ಐ ಉಂಗಾ ಪಿಯೋ ಐ ಉಂಗಾ ಪಿಯೋ
3: ಚುನಾಪು ಬಾ ಶಾಂತಿ ಫಂಗಿ ಐತೆ ಐಗಿ ಮಹುತ ನಂಗಿ ಮಾಯ್ಗಾ
2: ಶುನಿ ಬಾಬು ಡಾಕ್ಟರ್ ನಮಸ್ತೆ ಫತ್ತಿ ಹಾಯ್ದನ ಹಿಂದ ಯಾಮ ಕನ್ನ ತಿಂಗ ಶುನಿ ಬಾಬು ಐ ಉಂಗಾ ಪಿ
3: ಐಕ್ಲೈ ಡಾರುಗಿ ವಾಖಂ ಕಾವನಿ ಐ ಹು ಚಂದ್ರಮುಖಿ ಮೈ ಚಾಕೋಕನೆ
2: ಪಾರುಗಿ
3: ವಾಖಂ Yes, please. Yes, get up. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes. Yes.
2: ಐ ಫಾರುನ ಯು ಪಾಮ್ದೆ ಫಾರುನ ಐ ವಿಷು ಪಾಮ್ದೆ ಧರ್ಮದ ಧರ್ಮದ ಕದಾಯ್ ಅರೆ ಯು ಕದಾಯ್ ಧರ್ಮದ 아이나 커라는 아이가 능가 라이파크도 훈톡트로 망할리버 거리기나 말라 아이부 능가 눈시 하이바다
1: 다다바부 마음에는 떠오르네 다다바부 다다바부 가르기는 또 낭나 이버리는 시비도 박이네 다다바부
2: 다다마다
1: 낭나 이버리는 시비도 박이 낭이 너 콜라니 여신아 이 코리 시메카이나 하통 다다바부
2: 다다마다
1: 아이고 하통
2: 아이고 다다 다다마다 아이 마통을 싫어 너무 너무 너무 너무 샥비로 아이 아무 너무 몰라로이 다다마다 아이 이거 싫어 소인을 살라가다 보니 다다마다
1: 다다바부 너 시샬로이 쇼하다 뭐 하나 살려 하려가 능기나 사도라 이놈 키기니 아두가 꼬는 이놈 땀나 땀나 하는 거니
2: 다르다
1: 보타로시 보타로
2: 파리 하이 십타르케 다르마
1: 보타로 하이 십보타는 뭐 떨어기다 다바고
2: 다르마다 다르마다 농한 그다 보시 그야 무알리 보기 다르마다
1: 야 무알리 보타로
2: 그르알리 브라 다르마다 다르마다 와르마니도 막둠 그래도 하이너 빠르기 뭐 품느까리 하이너 하이히 하이너 막기 뭐 품느 분식이 미는 멍한 기들이 너무는 그 너무디 아이 야로 이거 뭐 덤나 막기 뭐 나틀라크니 하이히 다르마다 하이낭 무타독 두는 샷바따레 다르마다 낭길라만 무나사 데바다스는 뿐시기 싱멍아 멈다에코 다르마다 너샤부아루그누코 다르마다 하이낭 무타독 두는 샷바따레 다르마다 호 가리와라 아묵뚱 아이코 가리와라 아묵뚱 아이코 가리와라 아이고 아묵뚱 아이코
1: 에이 다다바보 끄다이샷 다다바보 다다바보
2: 가리와라
4: 마부
2: 하이 번통 품무세 가야무할리버게 가리와라
4: 마부 여락가도리 망도 우리 벌람도 머시니 하티포다 하리버 굴러도 당위 물리물리 다리벌람도 머시니
2: 와테슈미 하도 당위 물리물리 가리버시 하이 라묵 나라바 멈라바 뿜시다 하이 바르바티 나마쿠타 당위 빠이두나 하이 길람비엥 들을래이래 짜르시 가리와라 희반이 콩나 헤뜨꿈 타드는 짜르시
4: 짜시
2: 가리와라
4: 마부
2: 아이 본통 품무시우 가야모 할리버게 가리와라
4: 여래 마부 여래 마 품마시니 하티보다 하리버게
2: 아이 암노아리 가리와라
4: 우울사오르바 우울시기 마콩은 능 보타르래 훌라이로 능이나 사도 야노아리
3: 그나노 그나노 마수아 그나노 마시지
4: 마수아 마하가시 하티보다 하리버 궁강하시 따는 락범이 샷미 महाकी मम्मी देवदास कोई है ब्राह्मण है सुहाई आधुगा महाकु पोपा आना जमीदार नारायण ने पोपने है हाथी पोटा हरी खुंगा शिताने लाग पनी महाकी पंधुमो मफ़ंग खंगड़ी आज नंगोरे सिंधने वो कहेगा बाबू
3: मासूए अतुन लयों को मासूए दीदी उन तमुगी ये
5: करी है वो बोला मम्मी ने देवदास कोई है बा मकुट्टा जो खुदो

0: ಹಿರು ಸುಹಿ ನಾವು ಒಂದು ನ ಹೀರಾಗ ಓ ಹೀರಾಗ ಓ ಹಿರು ಸುಹಿ ನಾವು ಒಂದು ನ ಹೀರಾಗ ಓ ಹೀರಾಗ ಓ
1: ꯑꯩꯈꯣꯏꯒꯤ ꯃꯩꯖꯤ ꯄꯥꯡꯒꯜꯒꯤ ꯐꯣꯛ ꯁꯣꯡ ꯑꯃꯁꯨ ꯑꯩꯈꯣꯏ ꯇꯥꯕꯤꯔꯤꯕꯁꯤꯡꯗꯁꯨ ꯇꯥꯟꯕꯤꯔꯤ ꯅꯤꯡꯊꯝ ꯊꯥꯡꯖꯝ ꯑꯩꯈꯣꯏ ꯊꯧꯔꯝ ꯑꯁꯤ ꯂꯣꯏꯁꯤꯜꯂꯛꯄ ꯑꯣꯏꯅ ꯃꯅꯤꯄꯨꯔꯒꯤ ꯇꯣꯉꯥꯟ ꯇꯣꯉꯥꯟꯕ ꯂꯝꯁꯤꯡꯗ ꯍꯧꯒꯠꯂꯛꯂꯤꯕ ꯑꯥꯔꯇꯤꯁꯁꯤꯡ ꯑꯁꯤꯗ ꯀꯔꯤ ꯋꯥꯐꯝ ꯊꯝꯕꯤꯅꯤꯡꯉꯤ? ꯑꯔꯣꯏꯕ ꯑꯣꯏꯅ ꯊꯝꯕꯤꯌꯨ.
0: ꯍꯧꯒꯠꯂꯛꯂꯤꯕ ꯑꯥꯔꯇꯤꯁꯁꯤꯡꯁꯤꯗ ꯑꯩꯅ ꯍꯥꯏꯖꯅꯤꯡꯕꯗꯤ ꯏꯁꯩ ꯀꯂꯥ ꯑꯁꯤꯗ ꯈꯣꯡ ꯊꯥꯡꯖꯤꯟꯕꯤꯔꯛꯑꯒꯗꯤ ꯃꯔꯤꯛ ꯆꯨꯝꯅ ꯑꯣꯖꯥꯗꯒꯤ ꯂꯧꯍꯧꯕ ꯌꯥꯕ ꯂꯧꯍꯧꯕꯤꯔꯒ ꯐꯖꯅ ꯃꯃꯨꯠ ꯇꯥꯅ ꯑꯩꯈꯣꯏꯒꯤ ꯑꯣꯏꯕ ꯊꯥꯏꯅꯒꯤ ꯃꯛꯇ ꯑꯣꯏꯔꯁꯨ ꯐꯣꯛ ꯁꯣꯡ ꯃꯛꯇ ꯑꯣꯏꯔꯁꯨ ꯑꯗꯒꯤ ꯃꯥꯔꯁꯦꯜ ꯑꯥꯔꯠꯁ ꯃꯛꯇꯕꯨ ꯑꯣꯏꯔꯁꯨ ꯑꯩꯅ ꯇꯧꯒꯦꯅ ꯈꯟꯖꯔꯛꯑꯒꯗꯤ ꯖꯒꯣꯏ ꯃꯛꯇꯕꯨ ꯑꯣꯏꯇꯥꯔꯒꯁꯨ ꯐꯖꯅ ꯅꯤꯇꯤ ꯅꯤꯌꯣꯝ ꯆꯥꯅ ꯇꯝꯕꯤꯔꯒ ꯍꯥꯏꯗꯤ ꯑꯣꯖꯥ ꯒꯨꯔꯨꯗꯒꯤ